0: هنن تونا توها ديدا نيادت نهيمياي ام بل يبدي نياد هنن امزو هديدا نيادت تونا تلاغ تياتي اسرائيل ادنوبنا افددنت توناتي وا هديدا نياد اودي وغيت كلمة اماسونو كسا واويان مليا نهيميا واكيموا اسرا وفقيريوا وكنانيغاوا الاوي اودي سويانوا Bare kasseo dhai un umbi onkwana ukwasanayokna dhai mugaddasu. Hoi ba gadabana, tari ba wawana idin. Nehemia difnat thari unet arika tamana. Nafirnaka gwana, nat ba barib odhai are nat adidna. Un umbi onkwanayon dhai mugaddasu ba gadabana. Onkwana ittifirha barekna isakirna idi. Ilawi odhi kasse tim ikwasna. Bara tim akena. Un umbi mugaddasuit baga dabana idin. Maliya kassa udhi tamini jillaiwa. Uini jillaiwa gigiyan. Tim are tivrinet era wi adidna. Are onta bara ibhali idhai agrimamiyan. Afamiyani sabbi. Wind aduma idani jillai gigiyan. Toin tumalia odhai indiwai surkinawa, ifagiriawa, ilawiwa, israb, ukananigai odar immararaina. Bara wagit kalma dai bafamini jillai eyan. Bara ben wankwana musai yafi waseab iktiet tiwasi. Otrik wasaramai widib Israili makwatib ikwernet tona waggib katab akai imrin. En ibhali are soyetit bara timadinatehna teknatebua algudisebua ibarirnet tonate bara. Irbae hash benat saytuni idua malali saytuni hindiwa. Sanobari hindiwa, abanosi hindiwa, akai birwa, landasen hindi lidwa, hai maana malia timakwa tina, tuntuna are bakka taptu idin. Aflai udhai idifna, hindi lid hae anit are galka woshiuna gaw idirna, bara ukwasanai gaw idarwa. Iyami defai dangalti bua, Afraimit dangalti bua idirna. Udhai mitlali yagar kassa makwat idinit hoi ikurin. Jeshiwab nuni orib udamani bet toin oki. Israili ontanit masi afirhab kiken. Tifratahna winnet wawind iktin. Ombi wawalinai. Wagia okik, isra ukwasanai uhaggi kitabi dima bagiri. Bara uid asaramatina idian. Uhaggib katab tonatid are toin asimha majlis dami.
1: Ufasil washadga.
0: On otrik okna tutagufadiktib israeli hiddab immararayna. Baskitiana, shiwali halaka ikwenit gurmaihna ki hash idin. Balin Israili taskasso odhai igirbanai igaroihna wasian. Bara iminanihna ingadnit idunubihna yobetuhna tomagua ifidadna. Bara omin ho ifineb ingadnit onkwana ukwasanayuhna waggi kitab. Mait saat agriyan. Mait saat warit are onkwana ukwasanayuhna yabidna. Are idanobihna ifidadna. Malia idaraji ki ingad ilawi are jeshiwawa baniwa gadmielwa iktin. Barawin hisi onkwana ukwasanayuhna walikiyan. Ilawi surkina are jeshiwawa gadmielwa. Bani uwa, Hashabni uwa, Sharabi uwa, Hudi uwa, Shabani uwa, Fatahi uwa, Hadidiana, Yakana, ವಂಕ್ವನ ಕೋಸನಾಯೋಕ್ನ ಅಂಸೇನೆ ದೀಮಾ ಬೋಕಿ ಹಮಿದ್ನ ಇದೀನ್ ಮಲಿಯ ಬರ ಉಸ್ಮೂಕ್ ಉತ್ತಗೇಗ ಬಾರ ಕಮ ಬ ಈಕ್ತಿ ಉಸ್ಮೂಕ್ ಇಬರ ಕೌವ ಹಮಾದುವ ಕಸ್ಸೆಯೋ ಮಹಕ್ವಲ್ ಬ ಈಕ್ತಿ ಬರೂಕ್ ಓದೋಕ್ ವಂಕ್ವನ ತಿಕತಿಯ ಬರೂಕ್ ತೇಬ್ರಿ ತಿಕ್ವಾಸ ತೇಬ್ರಿ ತಿತಗೇಗಾ ತಿಕ್ವಾಸ ಕಸ್ಸೆ ತಿಬಿರೇತಿ ಹಯುಕ್ ತಿಕ್ವಾಸ ತೋಬೂತುವ ತೇನ ಥೋ ಏಫೇಂತುವ ಕಸ್ತೆ ತಿಕ್ವಾಸ ಇಭರವ್ವ ತೇನ ಥೋ ಏಫೇಂತುವ ಕಸ್ತೆ ತಿಕ್ವಾಸ ಬರೂಕ್ ನಾತ್ಕ ಮಿಢನ್ ತಿನೀವ ತಿಬಿರೇತಿಡೇಶ್ ಬರೋಕ್ ಅಬಿದ್ನ ಬರೂಕ್ ವಂಕ್ವನ ಉಕ್ವಾಸನ ತಿಕತಿಯ ಅಬಿರಾಮ್ ಊರ್ ಇಕಲ್ದಾನಿ ಹಾಯ್ ಏತೈತ್ ಇಬ್ರಾಹಿಂ ತಿಸಿಮ ಬರೂಕ್ ಬರಿಯೋ ಓಗ್ನಿ ಧೋಕ್ ನಸ್ ಅಕೈ ತಿಮ್ರಿಯ ಬರಿಯೋಗೇಬ್ ಗಲತ್ ತಿದೀತ್ ಉತಾಸೋ ಏ ನಿಹಶ್ ತಿನೀವೆ ತೋನ ಸೋತ ಕಣಾನೆ ಹಾಶುವ ಈತಿ ಹಾಶುವ ಯಾಮೋರಾಯ್ ಹಾಶುವ ಫರಸಾಯ್ ಹಾಶುವ ಯಾಬೂಸಾಯ್ ಹಾಶುವ ಜಿರ್ಜಿಶಾಯ್ ಹಾಶುವ ತಿನೀವೆ ತೋನ ಗಲತ್ ಗೇಬ್ ತಿದಿಯ ಬರೂಕ್ ಸಿತ್ಕೀಬುವ ಅಕೈ ವಾದ್ಯಾಯೋಕ್ ತಿತ್ಕುಕ್ವ ಬರೂಕ್ ಹೋಬೇಯೋನ್ ಇಗುರ ಮಸರೆ ಬೃಹಿತ ಬರೇತೋ ತೋವಾವ್ ಓಭರ್ ಅದರೋಯ್ ತಿಮಾಸಿವ ಬರೂಕ್ ಫರೂನುವ ಕಸ್ಸೆ ಇದಾಪ್ತಾಯ ಹುವ ಕಸ್ಸೋ ಬರಿಯೋ ವಾಶಿಧೈ ಖೀವ ಮೂಜಿಜಾತ್ವ ಅಲಾಮಾತ್ವ ಹಿಸ್ತ ಇಮಸಿರಿ ಕಕ್ ಅಮಾಕ್ ಇವೇರ್ನೆ ಬರೂಕ್ ತಿಕನ ಬರೂಕ್ ಉಕ್ನಾಯೋಕ್ ಧಾಯ್ ಓ ನಂಸಿ ಓಕಿ ದಾಯೀನಿ ಸಿಂ ಧೋಕ್ ತಿದಿಯ ಬರೂಕ್ ಬರೆಯೋ ಸೂರಿ ಓಭರ್ ತಡಿಡ ಅಫ್ಲಾಯ್ ಬರ ಬಲಮಿ ಹಾಶಿ ಬಿತಿಕ್ ಸಕಿಯಾನ್ ಲಾಕಿಂ ಬರೂಕ್ ಬರೆ ಇಸಿ ಗುಂದ ವಿನ್ ಅವಿ ಇಯಮೆ ತಿಕ್ವೀನಿ ಈತೇನ ಬರೆ ಏಡೋಂ ತಿಗಿದ ಉಂಬೆ ಅರೆ ಬರೆ ಅಲೂಕಿ ದಬಾಂತ ಭವಾದ ಅರೆ ಬರ ಸಕೀನಿ ಉಸಲಲ್ ಬಲೋಲ್ತಿ ನೇತಿ ಏರಾಸ್ತ ಓರ್ವ ಸೀನಾಯ್ ಬರೂಕ್ ನಾತಿ ತಿಕ್ತಾಯ್ ಬರೆ ತಿಬಿರೇತೆ ಬಲೀಸಂತ ಬರೂಕ್ ಗಾನೂನುವ ಹಗ್ ಆದಿಲ್ವ ತಕ್ವಾಕುವ ಬರೆ ಥಿಯ ದಾಯ್ ಫರ್ದಾವ್ವ ವಸೇತ್ವ ಅರೆ ಬರೆ ಥಿಯ ತುಸಪ್ತೋಕ್ ತುಮುಗದ್ದಸ್ ಬರೆ